ಬೇಡದಾ ತಕ ತಕ್ಕಿಟ್ಟು ದಿ ದಿ ಅಂತ ದಿ ಗಿಣ್ಣ ತುಂಬ ತಾಕಡ್ತು ತಾಕಡ್ ತುಂಬ ತಾದಿತ ತಕ ತಕ್ಕಿಟ್ಟು ದಿ ದಿ ದಿ ದಿ ದಿ ದಿ ದಿ ದಿ ಗಿಡ ತಗದ್ರೆ ಗಿಡದ ತಕ್ಕಿಟ್ಟು ತಾಕ ಜುನ್ ತಾಕ ದಿನ ತಾಕ ತಾಕಿಟ್ಟು ತತ್ತಿಂಗ್ ಗಿಣ ತಿಂಗ್ ಗಿಡ ತಿಂಗ್ ಗಿಡ